ಹಜಿ ನಾಬ್ ಫ್ರೆಶ್ ವಿಡಿಯೋ ಚಿಕ್ಕಂದನ್ ಐಸ್ ನೂರ್ ಅಪ್ಲೋಡ್ ಕೊಳೆದ ಫುಲ್ ಟಿಕ್ಟಾಕ್ ಬಾನಿಜಿ ಫುಲ್ ಟಿಕ್ಟಾಕ್ ಐಡಿ ಬಾನೆ ಅವಾಗ ಸೋಕ್ ಲಗಿಜ್ಕಂದೇನ್ ಡಿಯರ್ ಜಿಯಾತ್ ಜಮಾ ಫೈಂದ್ ಉಜ್ಕಂದೇನ್ ದಾ ಫರ್ಮೈಶ್ ಓಚಿ ನಮ್ಮ ವಿಡಿಯೋ ಚಿಕ್ಕಂದೇನ್ ಐಸ್ ಅಪ್ಲೋಡ್ ಕೇ ವಿಡಿಯೋ ಚಿಕ್ಕಂದೇನ್ ತಾಸು ಕಮೆಂಟ್ಸ್ ಮುಕ್ಕೆ ದೀನೇ ಲವ ಚಿಕ್ಕಂದೇನ್ ಲೈಕ್ ಮುಕ್ಕೆ ಅಜಮಾ ಲಕ ಅಸವಯ್ಯೋ ಆ ಚಾನೆಲ್ ಟಿಕ್ಟಾಕ್ ಐಡಿ ಅವಮ್ ಜಾನ್ಸರ್ ಚಿಕ್ಕಂದೇನ್ ತಾಸು ಫಾಲೋ ಕೇಜಿ time to time tasra lekich gamden updates tasra pictures videos malumat information davich gamden tasur bamung share kauji rj tahir zaman tik tik na rj tahir zaman war kai z di lag address bar ugram che di s address bar sade ha @ rj tahir zaman 94 94 ಲಿಖಲಿ ಸಿಂಗಾಜ್ ಮುಂಗ್ ದ ರೇಡಿಯೋ ಜಿಕಮ್ದೇನ ಫ್ರೀಕ್ವೆನ್ಸಿ ದಗಾನ ನಮ್ಮ ದಗರಂಗೆ 94 ಲಿಖಲಿ ದ @ ಆರ್ ಜೆ ತಾಹಿರ್ ಜಮಾನ್ ಆರ್ ಜೆ ಟಿ ಎ ಎಚ್ ಐ ಆರ್ ಝೆಡ್ ಎ ಎಂ ಎ ಎನ್ 94 ಅಜಬಗೂರಂ ಚೀಸ್ ಮಾ ದ ಸ್ವಾವಿವಾಲ್ ಜಿಕಮ್ದೇನ ಜಮಾ ಚಾನೆಲ್ ಸಿಂಗಾ ಅಪ್ಗ್ರೇಡ್ ಕೇ ಯಾನಾ ಲಗ ಜಿಕಮ್ದೇನ DK followers, likers and subscribers come then or seva ki kana tasvir baurana so bhi wallo tasvir bajo tasvir come then da channel channel naval ki aga so ya khuda pak